anapa ye mo bibia tibio ye mo bibia kwaba edeba na wɔche no ewie ye ade ache bia special edition yiso na na wɔche ensem wo ho ensem wo ho pa na ye bebo ensem ne bia chi ama wo we are streaming live